ವಿಗುಂಸತಿಶ್ಚ ಚತುರ್ವಿಗುಂಸತಿರ್ಮೇ ಮೇ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಮೇ ಮೇ ಚತುರ್ವಿಗುಂಸತಿಶ್ಚ.

ಪೂರ್ವಾಂ ಸಕಲಮುಮೆ ಆನರೂಪಂ ಜೀವ ಪರಭೇದಮಿಲಾದಾನರೂಪಂ ಚಿತ್ತಮುಗಲ್ಯಮಿಲಾದಾನರೂಪಂ ಮೇಘಮನಾಮಾವಿರದಾಮರೂಪಂ ಮಿಗುಪರಮಾದ್ವೈತಮದಾಮರೂಪಂ ಓವಲಿಲಾ ಚಿನ್ಮಯಮಾಮರೂಪಂ ஓர்வடிவாய்ளருபாமரூபம் பாவனமாமான் கயரே இல்லை பார்க்கின்ற